0: ಗಣಪತಿ ನಂದನ ಗಣಪತಿ ಜ್ಞಾನ ಗಣಪತಿ ಗಂಭೀರ ಗಣಪತಿ
1: ಬಾಲ
0: ಗಣಪತಿ
1: ನಂದನ
0: ಗಣಪತಿ
1: ಜ್ಞಾನ
0: ಗಣಪತಿ
1: ಗಂಭೀರ
0: ಗಣಪತಿ.